ವನ್ನು ಸೂ ಐ ದುವ ಹಬ್ತು ಬುವ ಕಂಗಿ ಇತುವಾಯ ಐ ಪಕ್ಕು ನಿಂತಿ ಗೌ ತುವಾಯ ಪಕ್ಕು ಬ್ರೂಪಂ ಉಲೂಂತರ ನುವ ಸಬ್ವಂಗಾರ್ ಯಂಗ್ ಅನುಂತುವಂ ದತ್ತಯರಿತು ಪಮುಂಕಾಲವ ಸಕುನ್ವಂ ಆಲಂಕಾಂ ಯಲಯದುವಾವೋ ನುಂತುವಂ ದತ್ತಯರಿತು ಏ ಪಮುಂಕಾಲ ನಂಗಾಲುಬನ್ ಬ್ರಾಮವಂ